tom ani aseda eya wo dia wo wura pepre ene waye adia ma ye yakase akenken ye nkan nwo ana na page wa seda wo ana na page wa tuntum wo ana na page wa nio nyam wo ana na page wa seda wo wo wura yesu ya dawase ana na page wo wura yesu ye shirawdi ana na